ನಿಮಗ ನಿಮಗ ಠಾಗುರು ನಮಸ್ಕಾರ. ನಾನು ಆ ಪಾರಸ ಸಗಲ್ನ ಸ್ತಾರ ಅಷ್ಟಪದಿ ಮಿಥ್ಯಾ ನಾಹಿ ರಸನ ಪರಸ ಮನಮೇ ಪ್ರೀತ ನಿರಂಜನ ರಸ ಪಾರತ್ರ ರೂಪನ ಭೇಖ ನೇತ್ರ ಸಾಧ ಕೀಟಲ್ ಸಂಸಂಗೇತ ಕರ್ಣ ಸುನೇ ಗಾಹುಗೆ ನಿಂದಾ ಸಪ್ತೇ ಜಾನೆ ಆಭಿಸಗೋ ಮಂದ ಗುರುಪ್ರಸಾದ ವಿಖ್ಯಾ ಪ್ರಹರ ಮನ್ ಕಿ ಭಾಷಣ ಮಂತೇ ಟರ ಇಂದ್ರಿಯ ಜತ ಪಂಚ ದೋಗತೆ ರಹತ ನಾನು ಗೋಡ ಬದೇ ಕುಸ ಅಪರಸ ವೈಸರೋ ಸಹಜ ಸುಪ್ರ ಸುಪ್ರಸನ್ ಬಿಸಿನ ಕಿ ಮಾಯಾ ದೇ ಹೋಯ ಭಿನ್ನ ಕರ್ಮ ಕರ್ತ ಹೋಯ ನಹ ಕರ್ಮ ತಿಸ್ ವೈಸನೋ ಕಾ ನಿರ್ಮಲ ಧರ್ಮ ಕಾ ಫಲ ಕಿ ಇಚ್ಛಾ ನೈ ಬಾಚಾ ಕೇವಲ ಭಗತ್ ಕೀರ್ತನ ಸಂಗ್ರಹ ಚೇ ಮಂತರ ಅಂತರ ಸಿಮರಣ ಗೋಪಾಲ ಸಬ್ ಉಪರ ಹೋವತ ಕೃಪಾಲ ಪಾಪ ದೃಢೇ ಬರೇ ನಾಮ ಜಪಾವೇ ನಾನು ಗೋ ವೈಸನೋ ಪರಮ ಗತ ಪಾವೇ ಭಗವತಿ ಭಗವಂತ ಭಗತ್ ಕಾರಂ ಸಗಲ್ ತ್ಯಾಗೇ ದುಷ್ಟಕಾ ಸಂಗಮಂತೆ ಬಿಂಸಾ ಸಗಲ ಪರಮಕರ ಪೂಜೆ ಸಗಲ್ ಪಾರ ಬ್ರಹ್ಮ ಸಾ ಸಂಗ ಪಾಪ ಮನ ಖೋಬೇ ತಸ ಭಗವತಿ ಗೀ ಮಾತು ಉತ್ತಮ ಹೋಬೇ ಭಗವಂತ ಗೀಟಾಲ ಕರಾಯ ನಿತನೀತ ಮಂತ್ರ ಅರ್ಪಾಯ ಭಿಷನ್ ಪ್ರೀತ ಅರ್ಗೇ ಜನ ಹೃದಯ ಬಸಾವೇ ನಾನು ಕೈಸಾ ಭಗವತಿ ಭಗವಂತ ಗೋ ಪಾವೇ ಸೋ ಪಂಡಿತ ಜೋ ಮನ ಪ್ರಬುದ್ಧ ರಾಮ ನಾಮ ತಮ್ಮ ಶುದ್ಧ ರಾಮ ನಾಮ ಸಾರಸ ಬೀವೇ ಸುಪಂಡಿತ ಗೇ ಉಪದೇ ಜಗ ಜೀವ ಅರ್ಗೀ ಕಥಾ ಹೃದಯ ಬಸಾವೇ ಸೋ ಪಂಡಿತ ಫಿರ ಜೋ ನಾವೇ ವೇದ ಪುರಾಣ ಸಿಮ್ರತ ಬುಜ್ಜೇ ಮೂಲ ಸುಖಮ ಜಾನೆ ಅಸ್ತೂರ ಚಹಪರ್ಣಾ ಗೋ ದೇವದೇಶ ನಾನು ಪುಷ್ಪಂಡತ ಗೋ ಸದಾ ಅಧೇಶ ಬೀಜ ಮಂತ್ರ ಸರ್ವಗೋ ಜ್ಞಾನ ಚಹವರ್ಣಾ ಮೇ ಜಪೇ ಕೌ ನಾಮ ಜೋ ಜೋ ಜಪೇ ತಸಗೀ ಗತ ಹೋಯ ಸಾ ಸಂಗ ಪಾವೇ ಜನ ಗೋ ಏಕರ್ ಕೃಪಾಂತರುತಾರೇ ಪಸ್ ಪ್ರೇತ ಮುಗದ ಪಾತ್ರ ಕೋ ತಾರೇ ಸರ್ವರೋಗ ಔಗತ ನಾಮ ಕಲ್ಯಾಣ ರು ಮಂಗಲ ಗುಣ ಗಾಮ ಕಾಹು ಜುಗತ ಕತೇ ನಾ ಪಾಯ ಧರ್ಮ ನಾನಕ ದಿಸ ಮಿಲಾಯ ದಿಸ ಲಿಖ್ಯಾ ತೋರ ಕರ್ಮ ದಿಸ ಗೇ ಮನ ಪಾರ ಬ್ರಹ್ಮ ಕಾ ನಿವಾಸ ಇಸ್ಕಾ ನಾಮ ಸತ ರಾಮದಾಸ ಸತ ರಾಮ ದಸ ನದ್ರಿಯಾಯ ದಾದ ಸಂತನ ಪಾಯ ತನ ಪಾಯ

ಆರೋ ಚರಣ ಕಮಲ ಹೃದ ಮೃತಾರು ಕರ್ಣಗಾನ ಸೋಪರಭ ಸಂಬರ ದೃಢ ಕರ ಗಹೋ ನಾಮರ ಬಾಥ ಏತನ್ ಸಂಚೋಪಂಸನಾ ಕ ನಿರ್ಮಲ ಮಂಥ ಏಕಾಸುರಾಕೋ ಮನ ಮಾಹೆ ಸರ್ವರೋಗ ನಾನಕ ಬಿಟ ಜಾಹೆ ಜಿಸ್ ತನ್ ಕೋಚಾರು ಕುಂಟುತಾಮೆ ಸೋ ತನ ಹರ ಸೇ ಬಾತೆ ಪಾವ ಜಿಸ್ ಸುಖನದ ಬಾಚೆ ಮೀತ ಸೋ ಸುಖ ಸಾಧು ಸಂಗ ಪ್ರೀತ ಜಿಸ್ ಸೋಭಾಗೋ ಕರೆ ಬಲೀಕರಣಿ ಸಾ ಶೋಭಾ ಭಜ ಹರ ಕಿ ಸರಣಿ ಅನುಗಭಾವಿ ರೋಗ ನಾ ಜಾಯ ರೋಗ ಮಿಠೆ ಹರ ಅವಖದಲಾಯ ಸರ್ವನಿಧಾನ ಮೇರ ನಾಮ ನಿಧಾನ ಜಪ ನಾನಕ ದರ್ಗೇ ಪರಮಾನ್ ಮನ ಪ್ರಬುದ್ಧ ವರ್ಕೆ ನಾಯ ದಯ ದಸ್ತಾವತಯಾ ವಾಠಾಯ ತಾಗೋ ಬಿಘ್ನ ಲಾಗ ಗೋಯ ಜಾಗೆ ಹೃದಯ ಬಸೆ ಹರ ಸೋಯ ಕಲ್ ತಾತಿ ಠಾಂಡಾ ಹರ ನಾವು ಸಿಮರ ಸಿಮರ ಸದಾ ಸುಖ ಪಾವು ಪವನ್ಸೆ ಪೂರ್ಣೋಯ ಆಸ ಭಗತ್ ಪಾಯ ಆತಂಬರ್ಗಾಸ್ ತಿತ್ಕರ ಜಾಯ ಬಸೆ ಅವನಾಸಿ ಗವನಾನೆ ಕಾಟಿ ಜಂ ಫಾಸಿ ತದ ವಿಚಾರ ಕಹೆ ಜನ ಸಾಚಾ ಜನಮರ ಸೋ ಕಾಚೋ ಕಾಚಾ